0: ಇದ್ದಿರ್ತೇ ಹರ್ ಕಲಾ ಋಷಿ ನಂದ ಜಡವಕ್ಕ ನೂರವರಿದೆ ಕಾಲ್ವೇಲಿನ
1: ಆಚಾ
0: ನಂದ ಮಿಲಾ ಉಷ ಶಾ ಉಸಿ ಚತಾ ಸಲು ಮಿನಾಶ್ ತಾದಾಯ್ ಹಾಲಿ ಮುತಾ ಚಾಲ ಜಿ ಸೈ ಶುಲಾ ದಾ ಉಸ್ ಬಿಸರ ಅವ್ರ ವಕ್ ಶುಲಾ ಮಾಜಿ ದುರ್ಗೊಂದೆ ಉಸ್ ದೇಖು ನುಮ್ ದೇರ್ ವನ್ನ ಶುಯ ನುಮ್ ದೇಶ್ತಾ ಶಿಫಾ ಶಿಬಾಬ ಶಿಬಾಬ ದಾ ಉಸ್ ಊರ್ ವಕ್ ಖಾಂದನ ಓಖ್ಲಾ ಟಿಕ್ ಶಾ ಆಕೆ ಜಿ ಡೇರ ಮನೆ ನಾ ಶಿಬಾಬ ಫಸ್ಟ್ ಟೈಮ್ ಕಾಲ್ ಕಡಾಯ ಓಜಿ ಹರ ಠಾವನ್ ನೈ ಕಾಲ್ ಕಡಾಯ ಹಾಜಿ ಶಿಬಾಬ ತುದೆ ಪುರಾಯ ಹಡಾ ಲೈಕ ವಾ ಖುದಿ ಬಲ್ ಕಾಲ ರೋಖಲ ಸೋಕ್ತಾರೆ ಸರ್ ಅಸ್ಸಲಾಮು ಅಲೈಕುಂ ನಾ ಜಿ ಓಜಿ ನಾ ರುಸಿ ಜೇರ ಮನೆ ನಾ